ಗದರಿ ಪಮಗ ಮತ ಗದರಿ ದಜಂ ತಸ ಪಮತ ಗರಿ ಸಿ ತಿ ತತಿ ಜಂ ತರಿದ ಸನಿ ಪರಿಸರಿ ಗಮತ ನಕು ಪಮಗ ಮರಿದ ಸಾನಿ ಪ ಮರಿದ ಜನು ಧೀಂ ತತ್ ಕಿಟತು ತಕದಿನ ಧೀಂ ತತ್ ಕಿಟತು ಧೀಂ ಕಿಣತು ತಾಮ್ ತಾಮ್ ತಕ ಧೀಮಿ ಪದಪ ಸನಿ ಪತ ಗರಿ ಗಮರಿ ಸನಿ ತಗಿಡ ಜಂ ತಾಮ್ ತಕ ತಕ ತಂದರಿಸು ತರಿಗಿಡು ತರಿಗಿಡು ತರಿಗಿಡು ರೀ ಗಮತ ದಿಮಿ ಪಪರಿ ಜರಿ ಚ ಪಪರಿ ಜರಿ ಕುಂತ ಗಮರಿ ಸರಿ ಚ ಸರಿ ಚ ತಕ ತರಿ ಪರಿ ಸರಿ ತತ್ತಿ ಗಿಡ ತು ಸಸಾನಿ ಪಮತ ತಿಂಕ.